0: ನೀರಿದ ನಿಧದ ಸನಿಧ ನಿಪ ಸನಿಧ ಮಮ ಗಮರಿಮನ ಸುನ ನೀ ಕೈ
1: ಸರಿಧರಿನಿ ಸರಿಸದಾನಿ ಸರಿ ಪದನಿ ದಮ ಪದನಿ ಪದನಿ ಸರಿ ಸನಿಧ ಮಮ ಗಮರಿಮನ ಸುನ
2: ಸರಿ ಗಮ ಬರಿ ಗಮ ಬದ ಗಮ ಬದ ಮ ಬದ ನಿಧ ನಿಧ ನಿಧ ನಿಧ

ಸರಿ ನಿಧ ಧನಿ ಪದ ಮ ನಿಧ ಮದ ಮಗ ಗ ಮಗ ರಿ ನಿಧ ಮಗ ಮ ನಿಧ ಮ ಪ ನಿಧ ಧನಿ ಪದ ಮ ನಿಧ ಮದ ಪ ಮಗ ರಿ ನಿಧ ಮಗ ಮ ನಿ

ಕಣ್ಣ ದಿಂತ ದಿಂತ ತಕ ಹಿಂತ ತಕ ತಕ ಹಿಂತ ತಕ ಹಿಂತ ತಕ ತರಗಡತ ಹಿಂತ ತಕ ಹಿಂತ ತಕ ತರಗಡತ ಹಿಂತ ತಕ ಹಿಂತ ತಕ ತತ್ತ ಜಿದ್ದಣ್ಣ ಧಣ್ಣ ತಾಹತ ತಜ್ಜಣ್ಣು ತಜಂತ ಕಜಂತ ತಜಂತ ತದಿಗಣತಂ ತದಿಗಣತಂ ತದಿಗಣತಂ ತಜಂತ ತಜಂತ ತಜಂತ ತದಿಂಗಣತಂ ತದಿಂಗಣತಂ ತದಿಂಗಣತಂ ತಕಿಟ ತಕಿಟ ತಕಿಟ ತದ್ಧಿಂ ತರಗಡತಂ ತದ್